ಖಂಡಿತ ಸಾಕಿಟ್ಟ ಧೂಮಿ ನೋಡೋಣ. ಸಾಕಿಟ್ಟ ಸಾಕಿಟ್ಟ ಧೂಮಿ ನಾಟ್ಯಂ ಉಲಗಂ ಶಿವನಿಂತಂಜಂ ಅವನ್ ಪಾದಮೇ ಪಂಕಜಂ ನರ್ತನಮೇ ಶಿವಕವಸಂ ನಟರಾಜ ಪಾದಂ ನವರಸಂ ಹಿರಣನ ಹಿರಣನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾದ ವಿನೋದ ನಡನ ಸಂತೋಷಂಗಳ ಸ್ವರ